ನಲ್ಗು ಆದಿವಂಗಡೆಯೇ ಶೀಡುಪ್ಪ ಮಗದೆ ಸರಿಗ ಸರಿ ಸಾನಿ ತಪ್ಪ ಸರಿ ಗಪ್ಪ ಮಗದ ಪ ಮಗರಿ ಗಪ್ಪ ದ ಸಾನಿ ದ ಪದರಿ ಸ ಪಾದ ಸರಿ ಗಪ್ಪ ಮಗರಿ ಗಾರಿ ಸನಿ ದ ಪದ ಸರಿ ಗರಿ ಸನಿ ದರಿ ಸನಿ ದ ಪದ